ಕಂಡು ಅನಗ ಬಿಧಿ ಸಮಜ ಆಬಹು ಹಮಗೆ ಆನಲ್ಪ ಮಾದ ತೋರಿ ತುಮ ಅಪನ ಬೃದ್ಧ ರಖಾಬಹು ತುಮರಿ ಸರಣ ತುಮಾರಿ ಆಸಾ ತುಮಿ ಸಜ್ಜನ ಸುಹೇಲೆ ರಾಖೋ ರಾಖನ ಹಾರ ದಯಾಲಾ ನಾನಕ ಕರ್ಕೇ ಗೋಲೇ